ಕಿಂಗ ಚಕ್ಕು ಪೆಟೈಸ್ತು ಬ್ಯಾಂಕು ಚಕ್ಕು ಲಕ್ಕು ಗೊತ್ತು ದಕ್ಕೆರೀದ ಚಕ್ಕು ಎಕ್ಕ ಕಿಂಗ ತಪ್ಪು ಅಂಟು ಲಿಫ್ಟು ವಚ್ಚೆರ ವಚ್ಚರ.